0: ಶ್ರೀಧಾಕುರಾ ಪ್ರಶ್ನೆ ವಿಚಾರ
1: ಉಜಾಲೋ ರೇಡಿಯೋ ನೆಟ್ವರ್ಕ್.
2: ಅಹಿಲೆ ದಿಹಾನಕು 11 ಬಜ್ಯೋ.
3: ಯೋ ಸಮಯ ಕಿಸಾನ್ ಪಾಯ್ ಪ್ರಾಡಕ್ಟ್ಸ್ ಪ್ರಾಲಿಕ ಹೋ
4: ರಾಷ್ಟ್ರಕು ಸಾನ್ ಕಿಸಾನ್
3: ಅ ಕಂಪ್ಲೀಟ್ ಪೈಪಿಂಗ್ ಸಲ್ಯೂಷನ್ಸ್.
5: ಧಾಕುರಾ ಪ್ರಶ್ನೆ ವಿಚಾರ ಯೋ ಹೋ ಉಜ್ಯಾಲು ರೇಡಿಯೋ ನೆಟ್ವರ್ಕ್ ಕಾಠ್ಮಂಡುಮಾ 90 ಮೆಗಾಹರ್ಜ್. ಅವ ಸುನ್ನ ಸಕ್ನುಹುಂಚ ಪಪ್ ಪ್ರವಾಹ.